ಬಾಂಗ್ಲಾದೇಶ ಒಲನೆ ಟೆಸ್ಟ್ ಮ್ಯಾಚ್ ಗೆ ಕುಮಿ ಟೀಮ್ ತಾಯುಸಲ್ ಸಲು ರನ್ ಸರ ಶಿಕಸ್ತ್ ಹೊರಕಡಿದೆ. ದ ಬಾಂಗ್ಲಾದೇಶ್ ತರಫ್ ನ ದ್ವಸ್ವಾತಶ್ಪಿತ ರನ್ ಹದಫ್ ಪತಾಕುಪ್ ಕೆ ಕುಮಿ ಟೀಮ್ ಯುಸಲ್ ದ್ರಿಶ್ಪಿತ ರನ್ ಜುಡವಲು ಬಾಂದಿ ಔಟ್ ಶವಿದೆ. ಕುಮಿ ಟೀಮ್ ಲಹ್ವಾದ್ ಎಂ ಇನಿಂಗ್ ಕೆ ಅಬ್ದುಲ್ಲಾ ಫಜಲ್ ಶ್ಪಕ್ಷ್ಪಿತ ಸಲ್ಮಾನ್ ಅಲಿಯಾ ಶ್ಪಗಿಶ್ ತೌಸೂದ್ ಶಕೀಲ್ ಪಿಂಗಲಸ್ ರನ್ ಜೋಡಿಕೊಳಿದಿ. ನೋರ್ ಯೋಲು ಬಾಡೆ ಹೊಂ ದ ಬಾಂಗ್ಲಾದೇಶ್ ಬಲ್ಲರಾನು ಮಹಿತ ನದಿ ಒದರಿದಲೆ. ದ ಬಾಂಗ್ಲಾದೇಶ್ ತರಫ್ ನದ್ವಿಯಂ ಇನಿಂಗ್ ಕೆ ಕಪ್ತಾನ್ ನಜ್ಮಲ್ ಹಸನ್ ಶಾಂತು ವಾತಿಯಾ ಮೊಮಿನುಲ್ ಹಕ್ ಶ್ಪಕ್ ಪಂಜೋಸ್ ರನ್ ಜೋಡಿಕೊಳಿದಿ. ಕುಮಿ ಟೀಮ್ ತರಫ್ ನ ಹಸನ್ ಅಲಿ, ನುಮಾನ್ ಅಲಿ, ದ್ರೇದ್ರೇಷನ್ ಶಾ, ಫ್ರಿದಿ ದ್ವಾ ಓ ಮೊಹಮ್ಮದ್ ಅಬ್ಬಾಸ್ ಯು ವಿಕೆಟ್ ಅಹಿಸಿದ. ವಜೆಹದಿವಿಚ್ ಬಾಂಗ್ಲಾದೇಶ್ ಟೀಮ್ ಮೊಲನೇ ಇನಿಂಗ್ ಕೆ ಸಲೋರ್ ಸ್ವಾದ್ ಯಾರಲಸ್ ರನ್ ಜೋಡಿಕೊಡು. ದ್ವಿಯಂ ಇನಿಂಗ್ ದ್ವಸ್ವ ಸಲ್ವೆಹ್ತ್ ರನ್ ಜೋಡುವಲು ಬಾಂದಿ ಡಿಕ್ಲಿಯರ್ ಕಳು. ಕುಮಿ ಟೀಮ್ ಓಲನೆ ಇನಿಂಗ್ ಕೆ ದ್ರೇಸ್ವ ಶ್ಪಗತ್ಯ ರನ್ ಜೋಡುವು. ಅವಲೆ ದೇಸರ ಕುಮಿ ಕ್ರಿಕೆಟ್ ಟೀಮ್ ಸ್ಪಿನ್ನರ್ ನುಮಾನ್ ಅಲಿ, ಸಕ್ಲೇನ್ ಮುಷ್ತಾಕ್ ಅವು ದಾನಿಶ್ ಕೆನೇರಿಯಾ ನಮ್ಮ ಕಿಶವಿದೆ ಬಾಂಗ್ಲಾದೇಶ್ ಖಿಲಾಫ್ ಓಲನೆ ಟೆಸ್ಟ್ ಮ್ಯಾಚ್ ದ್ವಿಯಂ ಇನಿಂಗ್ ಕೆ ದ್ರೇ ವಿಕೆಟ್ ಹಸಿಲಿ ಕಡಿದಿ. ದ ಟೆಸ್ಟ್ ಕ್ರಿಕೆಟ್ ಕೆ ವಿಕೆಟ್ ಸೆಂಚುರಿ ಮುಕಮ್ಮಲ್ ಕಳೆದ. ನೊಮಾನ್ ಅಲಿ ದಗಾಜಾಜ್ ಪಲ್ ದ್ವಿಶ್ ಟೆಸ್ಟ್ ಮೆಚುನಿಕೆ ಹಸಿಲ್ ಕಳೆದಿ. ದ ಪಾಕಿಸ್ತಾನ್ ತರಫ್ನ ಟೆಸ್ಟ್ ಕ್ರಿಕೆಟ್ ಕೆ ತೀಸ್ತರೀನ್ ಯೋಸಲ್ ವಿಕೆಟ್ ಹಸಿಲ್ ಕೌಲುಸ್ರ ಸ್ಪಿನ್ನರ್ ಫೆಹರಿಸ್ಟ್ ಕೆ ದ್ರಿಯಂ ಪೊಸಿಷನ್ ಹಸಿಲ್ ಕಳೆದಿ. ಅವು ಸೌರೂದ ಮೊಸಮ್ ಹಾಲ್. دا موسمیات محکمه تر مهاتی رسل ورشت کنٹو پا دوران کرک لکی مروت بنو او ٹانگ خوشا سیمو کی موسم اوچو گرم و دا موسمیات محکمه لخواب لی شویدی چه کرک لکی مروت بنو او ٹانگ خوشا سیمو کی با سبا موسم اوچو گرمی. دا موسمیات محکمه تر مها کرک لکی مروت بنو او ٹانگ خوشا سیمو کی نمزیاد نمزیاد درجه حرات 33 ڈگری سنٹی گریڈ او کم نکم 23 ڈگری سنٹی گریڈ ریکارڈ کرده شوی او پا هوا کی دا نمی تناسوب شپک درش فیصد او دا هوا رفتار تا کلومیتر ریڈیو امانٹسی اشاریہ چار نیٹ ورک اہم خبروں نہ دنو رحم خبروں نہ ریڈیو امانٹسی اشاریہ چار کرک ٹانگو پٹاگرام فیس بک پیج لائک کرائے اس دا نیوز ٹیم سرما تراکڑے جزت تلو الہ پامان.